ಈ ಭಗವತಿ ಮಹಾಶಕ್ತಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಿಕ ವಾಕ್ಶಕ್ತಿ ಕಹಿರೆ ಆಶೆ ಹೂ ರುದ್ರೋ ಅನೇ ವಸುದೇವೋ ರೂಪೆ ತಥಾ ಆದಿತ್ಯ ಅನೇ ವಿಶ್ವೇ ದೇವೋ ರೂಪೆ ವಿಶ್ವದೇವೋ ರೂಪೆ ಸಂಚಾರ ಕರುಷ ಹೂ ಮಿತ್ರ ವರುಣ ಇಂದ್ರ ಅಗ್ನಿ ತಥಾ ಬೆ ಅಶ್ವಿನಿ ಕುಮಾರೋನೆ ಧಾರಣ ಕರುಷ ಆ ವಾಕ್ಶಕ್ತಿ એ મહાન વ્યાપક શક્તિ છે ને ઋગ્વેદમાં આ દિવ્ય ઉદ્ગારો એ માટેના મળી આવી છે તો એ જ મહાશક્તિ જેની માટે દેવી અથર્વશીર્ષ કહે છે તેમ ઓમ